ಮಿಕ್ಕಿ ಮೌಸ್ ಕುಟ್ಟಿಗಳ ಕುಟ್ಟಿಗಳ ಮೇಲಿಂಗೆ ಐಸ್ ಕಟ್ಟಿಗಳ ಕಟ್ಟಿಗಳ